ಅನುರಾಧಪುರ ಯುಗೆ ವಿಶಿಷ್ಟ ನಿರ್ಮಾಣಕ್ಕೂ ಅವುಗಳು ಬುದ್ಧ ಫಿಲ್ಮಿಗೆ ಕೇವಿನ ಮೆಮ್ಮ ಗೀತೆ ಆಚಾರ್ಯ ವಿಕ್ಟರ್ ರತ್ನಾಯಕ್ಯನ್ಗೆ ಗಾಯನ್ಯಾಕ್ ಮಹಾಚಾರ್ಯ ತಿಲಕ್ ರತ್ನಕಾರಗೆ ಈ ಪದರಚನ್ಯಾಕ್ ಡಿ ಆರ್ ಪಿರಿಸಿಸಿನ್ ಸಂಗೀತ ಕೊಟ್ಟತಿವಿನವಾ.